0: ಭೂಧಾರಂಜನ ಕಳಾ ಪಾಳಾವೆ ಛಂದ
1: ವೀರಭದ್ರ ಸುವಳ ಗಿರಿರೆ ಪೂರ್ಣಚಂದ್ರ
0: ಭಜಕಿ ಪಂಡಿತ
1: ಪಂಡಿತ
0: ರಂಜನ ಕಿ ಶ್ರೇಷ್ಠ ಹೇ ಪಂಡಿತ ಶ್ರೇಷ್ಠ ಮಾನೆ ಕಳಾ ಪಾಳಾಪೇ ಛಂದ ಕಳಾಪ ಜಿ ಮಯೂರ ಕಾಹು ದೇಖಿ ಆಳಾಪ ಕರೆ
1: ಶ್ಯಾಮಳ ವರ್ಣ ಮೇಘ ದೇಖಿ ಆಳಾಪ ಕರೆ
0: ಶ್ಯಾಮಳ ವರ್ಣ ಮೇಘ ಆಕಾಶ ಉದಯ ಹೇಳೆ ಮಯೂರ ರಮಣ ಸ್ಥಿರ ಹುಏ ನಾ ಸಿ ಉಚ್ಚಟಕಿ ದೇ ಗಿರಿ ಗಿರಿ ನಾಚ ಕರೆ ಸೇಹಿಪರಿ